0: ಅವರೀಗ ಎಲ್ಲ ಹತ್ತಕೊಂಡ ಮೇಲೆ ಹುಡುಗ ಅಪ್ಪಮ್ಮ ಕೃಷಿ ಹೋಗಿ ಹೋಗ್ತಾ ಇದ್ದ ಕಪ್ಪೇ ಅದಿಗೆಲ್ಲ ಅಪ್ಪಮ್ಮ ಬೇರೆ ಮಕ್ಕ ಕಪ್ಪೇನ ಇಲ್ಲಂಗೆ ವಿಷಯವನ್ನೇ ಆಲೋ ಮತ್ತೆ ಸುಲ್ಲಿತೆ ಆಲೋ ಮತ ಇನ್ನ ಟೈಮ್ ಆಯ್ತು ಹೊತ್ತಲ್ಲ ಅಪ್ಪಮ್ಮ ಮಕ್ಕಳು ಪೂಜೆ ಅಲ್ಲ ಪೂಜೆ ಅವಳು ಅಪ್ಪಮ್ಮಗ ಮತ್ತೆ ಇಕ್ಕೊಂಡು ಹೊಣಿಕ್ಕೆ ಆಟ ಹಾಕನು ಹೊಣಿಕ್ಕೆ ಆಟ ಹಾಕನು ಇಲ್ಲಿ ಮನಕ್ಕೂ ಅಲ್ಲಿ ಹೋಗಿ ಶಿವಮೊಮ್ಮಿದು ಬಿಗಿ ಅಪ್ಪಲ್ಲ ಶಿವಮೊಟ್ಟಿಲ್ಲ ಹತ್ತ ಶಿವಮೊಮ್ಮ ಬಿಗಿ ಅಪ್ಪಿನೊಂದು ಹದಿಲ್ಲೋನಿ ಅಲ್ಲಿಲ್ಲೋನಿ ತಮಕ್ಕು ನಿಂಗ ಬಿಗಿ ಹತ್ತ ಶಿವಮೊಗ ಅಲ್ಲೋ ಮತವ ತಂಗಿಲ್ಲೋನಿ ತಮಕ್ಕ ಹಿಂಗು ಆಗದೆ ಅಲ್ಲ ಅಂಗಿತ್ತು ಅಲ್ಲೋ ಮತ ಇಲ್ಲಿ ಮಗದೆ ಒಂದೇ ಹಾಕ ತಮ್ಮನ್ನ ಟೂರ್ಲ ಹಾಕಿದ್ದೆ ಇಲ್ಲಿಯ ಒಂದಿಕ್ಕಾಗಲಿ ಬಾಲೋಗಲು ಹಾಕ್ತಮ್ಮ ಒಂದಿಕ್ಕಾಗೋ ಶಿವಗ ಹಾಕುತ್ತ ಅನ್ನ ನಿಕ್ಕಾಂಗ್ಲೋ
1: ಹಾಯ್ ನಾಳೆ ನಪ್ಪಾಳು ಒಳಕ್ ಸಿಮಯೋಣ ನಿಪಿ ಲೊಕ್ಟೋ ಸಿಮಯು 1995 ಗೊತ್ತಿಲ್ಲಗು ಆ ಹಾಯ್ ಸೆಖ್ ಮಜಮು ಟಿಕಿಟ ಆರ್ ಚಮೆಗಟ್ಟ ಸುಲಿ ಇನೋಲ್ ವಿಸುಚ್ಯ ಹೊಯಿತ್ಸುಂಗ ಲಿವೀನ ಟಕ್ಯ ಪಿಮ್ಮಿತ್ ಹ್ಯಾಪಿ ಏಟ್ಸ್ ಬರ್ತ್ ಡೇ ಪನಿಕ್ ಟು ಸಾಟ್ರೋ ವಿ ಹ್ಯಾಪಿ ಬರ್ತ್ ಡೇ ಅಲ್ಲಿಗೆ ಬಗಿತ್ ಹಾಂ ಹೈ ಹಾವು ಕೋಲಿ ಸಿಲ್ ನೇಟಿಕ್ಕು ಹಾವು ವಿಶಕ್ಕೆ ಇಂಟಂಗೆ ಹಾವುಪ್ಪ ಮೌಲಿಂಗ ಇನ್ನು ನವೆ ಮಿನು ಸೇವ್ಲು ಮೇಲಿಂಗ ಯೋಕ್ ಕುಟ್ರೋ ಆಪಿ ಮಿಸುಖಿನಿ ಲಾಕ್ಟೋಕ್ ಅನುಗ ಲಾಕ್ಸುನಿ ಟಕ್ಕ ಟುಮಿಕ್ 20 ಮಿಸುಗು ನಿಲಿಂಬಿಕ್ ಹೊಕ್ಕೋನಿ ಹಾಕಲು ತಿಲುಗೋಕ್ ಪ್ಲಸ್ 12 ಸನಿ ಕಿಲೋ ಮೇಲು ಸಿಖಿನಿ ಲಾಕ್ ಮೆಯೋಕ್ ಅನುಗ ಲಾಕ್ನೇ ನಗ ಟಕ್ಕ ಟುಮಿಕ್ 20 ಮಿಸುಗು ನಿಲಿಂಬಿಕ್ ಹೊಕ್ಕೋನಿ ಹಾಕಲು ತಿಲು 13 ಉಮೇವ್ಯಕ್ ಮಿಲು ಸಿಖಿನಿ ಲಾಕ್ ಮಿಜಗೋಕ್ ಅನುಗ ಲಾಕ್ ನೇ ನಗ ಟಕ್ಕ ಅವಲು 1 ನಿಯುಲು ಹಾಕು ನಿಂಗ ನಿಟ್ಟುಮಿಕ್ 20 ಮಿತ್ 40 ಮುಟ್ಸುಗು ನಿಲಿಂಬಿಕ್ ಹೊಕ್ಕೋನಿ ಹಾಕ್ ನೇ ನಗ ಟಕ್ 19 ಇನುಕ್ಟು ಮಿಲು ಸಿಖಿನಿ ಲಾಕ್ ಮಿಜಗೋಕ್ ಅನುಗ ಲಾಕ್ ಸುನಿ 1 ನಿಟ್ಟುಮಿಕ್ 20 misungo ni limik sa kilak niya nakakta sa windo ano nga takaw lo o ni ulo ako ni nga nito mi 20 misungo ni limik ako ni haklo tilugok 21 pupang nito mi lo si kanilak mi jirok ano kilak niya nakakta o ni nito mi 20 misungo ni limik sa kilak niya nakakta sa windo ano nga takaw lo o ni ulo ako ni nga nito mi 20 misungo ni limik ako ni haklo tilugok 18 ilan mo ako libre mi lusik ni lak mi yirok na buyo kala hatalo tilo ano ko lak suni on ni to mi 20 mi sungo ni limik sa kilak niya ng akto sunlo ano ko nga takalo ni yulo ako ni nga ni to mi 20 mi sungo ni limik ako ni haklo tilo 15 ibu yibe mi lusik ni lak mi yirok na buyo kala hatalo tilo ano ko lak suni on ni yulo ato ak ni yulo ako ni nga ni to mi 20 mi sungo ni limik ako ni haklo tilo 13 salo ni lo na buyo lak mi yirok ಸಿಖಿನಿ ಲೊಟಿಲ್ಲು ಅನುಗು ಲಾಕ್ನೇ ಅನಗಕ್ಟ ನಿಕ್ ಇವ್ಲು ಅಟು ಅಕ್ ನೀವ್ಲು ಅಕು ನಿಂಗ ನಿಟ್ಟು ಮಿಕ್ 20 ಮಿಸುಂಗು ನಿಲಿಂಬಿಕ್ ಹೊಕ್ಕೋ ನಿ ಹಾಕ್ಲು ತಿಲ್ಲು ಓಕ್ 16 ಕೈ ಸುಯಾಮಿ ರಾಕ್ನ ಲೇಕ್ ಮಿಲ್ಲು ಸಿಖಿನಿ ಲಾಕ್ ಮಿ ಓಕ್ ಅನುಗು ಲಾಕ್ನೇ ಅನಗಕ್ಟ ಅಟು ಅಕ್ ನೀವ್ಲು ಒನ್ ನೀವ್ಲು ಅಕು ನಿಂಗ ನಿಟ್ಟು ಮಿಕ್ 30 ಮಿಸುಂಗು ನಿಲಿಂಬಿಕ್ ಹೊಕ್ಕೋ ನಿ ಹಾಕ್ಲು ತಿಲ್ಲು ಓಕ್ 16 ಹೊಕ್ಕ ಮಿಲ್ಲು ಸಿಖಿನಿ ಲಾಕ್ ಮಿ ಓಕ್ ಅನುಗು ಲಾಕ್ನೇ ಅನಗಕ್ಟ ನಿಕ್ ಇವ್ಲು ಅಟು ಅಕ್ ನೀವ್ಲು ಅಕು ನಿಂಗ ನಿಟ್ಟು ಮಿ 20 ಮಿಸುಂಗು ನಿಲಿಂಬಿಕ್ ಹೊಕ್ಕೋ ನಿ ಹಾಕ್ನೇ ಅನಗಕ್ಟ ಅಲು ಓಕ್ ಪ್ಲಸ್ 9 ಕೈ ಸುಮಿಲ್ಲು ಅವಪಲು ಮಿಲು ಸಿಖಿನಿ ಲಾಕ್ ಮಿ ಯೋ ಅನುಗು ಲಾಕ್ ನೇ ನಗಕ್ತ ಸುನ್ಲು ನಿಕ್ ಯೋಲು ಕವಂಗ ನಿಯುಲ್ಲು ಮಿಚ್ಚಾನಿ 20 ಮಿ ಸೋಗು ನಿಲಿಂಬಿಕ್ ಹೊಕ್ಕೋ ನಿ ಹಾಕ್ಲು ತಿಲು 15 ತಸಿ ಯುವೆ ಮಿಲ್ಲು ಸಿಖಿನಿ ಲಾಕ್ ಮಿ ಯೋ ಅನುಗು ಲಾಕ್ ನೇ ನಗಕ್ತ ನಿಕ್ ಯಿತು ಮಿಕ್ 20 ಮಿ ಸೋಗು ನಿಲಿಂಬಿಕ್ ಹೊಕ್ಕೋ ನಿಗಲು 15 ತಮಾನ ಕುಟ್ಟು ಅಮಿ ಅಲ್ಲ ಹಲಿಲು ಮಿ ಲಾಕ್ ನೇ ನಗಕ್ತ ಮಿ ಯೋ ಅನುಗು ಲಾಕ್ ಸ್ಟಲು ನಿಕ್ ಯಿತು ಮಿಕ್ 20 ಮಿ 40 ಬುಟ್ ಸೋಗು ನಿಲಿಂಬಿಕ್ ಹೊಕ್ಕೋ ನಿ ಹಾಕ್ಲು ತಲು 13 ಕೈ ಸೋಲ್ಟು ಅಮಿ ಸಿಖಿನಿ ಲಾಕ್ ಮಿ ಯೋ ಅನುಗು ಲಾಕ್ ನೇ ನಗಕ್ತ ನಿಕ್ ಯಿಲು ಅಟು ಅಕ್ ನಿಯುಲು ಅಕು ನಿಂಗ ನಿ 20 ಮಿ 40 ಬುಟ್ ಸೋಗು ನಿಲಿಂಬಿಕ್ ಹೊಕ್ಕೋ ನಿ ಹಾಕ್ಲು ತಿಲು 10 ನುನ ಚಬು ಮಿಲು ನೈ ನಿಮಿ ಸುಗು ಯು ಕಲ್ಲ ಲಾಕ್ ನೇ ನಗಕ್ತ ಯೋ ನು ಬುಜ ಬಲ್ಲು ಸುಲಿ ಯು ದಚ್ಚ ಲಿಗೆ ಲಾಕ್ ಸುನಿ ಲೋ ಲಾಗುತ್ ಅನುಗು ಲಾಕ್ ಸುನಿ ನಿಕ್ ಯಿ ಟು ಮಿಕ್ 20 ಮಿ 40 ಬುಟ್ ಸೋಗು ನಿಲಿಂಬಿಕ್ ಹೊಕ್ಕೋ ನಿಂಗ 9 ಹೌಪ್ ಟೇ ಮಿಲು ಸುಗು ಯು ಕಲ್ಲ ಲಾಕ್ ನೇ ನಗಕ್ತ ಮಿ ಯೋ ತಚ್ಚಲಿಗೆ ಲಾಕ್ ನೇ ನಗಕ್ತ ಸುನಿ ಲೋ ಲಾಗುತ್ ಅನುಗಿಲುಟಿ ನಿಕ್ ಯು ಲೋ ಖಬಂಗ ನೀವು ಲಕ್ಕು ನಿಂಗ ನಿಟ್ಟು ಮಿ 20 ಮಿ 40 ಮು ಸೂಂಗು ಲಿಮ್ಮಿಕ್ ಸಹ ಲಾಕ್ ನೇ ನಗಕ್ತ ಸುನಿ ಲೋ ನಿಕ್ ಯಿ ಟು ಮಿಕ್ 40 ಮಿ 60 ಮು ಸೂಂಗು ಲಿಮ್ಮಿಕ್ ಒಕ್ಕೋ ನಿ ಹಾಕ್ಲೋ ತಿಲು 7 ಪೋಸ್ ವೇ ಮಕ್ಕ ಬಿ ಮಿಲು ಸುಗು ಯು ಕಲ್ಲ ಹತ್ತ ಲಾಕ್ ಮಿ ಯು ಓಕ್ ತಚ್ಚಲಿಗೆ ಲಾಕ್ ಟು ಸುನಿ ಲೋ ಲಾಗುತ್ ಅನುಗ ಲಾಕ್ ಸುನಿ ನಿಕ್ ಯು ಲೋ ಖಬಂಗ ನೀವು ಲಕ್ಕು ನಿಂಗ ನಿಟ್ಟು ಮಿ 20 ಮಿ 40 ಮು ಸೂಂಗು ಲಿಮ್ಮಿಕ್ ಸಹ ಲಾಕ್ ನೇ ನಗಕ್ತ ಸುನಿ ಲೋ ನಿಕ್ ಯಿ ಟು ಮಿಕ್ 20 ಮಿ 40 ಮು ಸೂಂಗು ಲಿಮ್ಮಿಕ್ ಒಕ್ಕೋ ನಿಂಗ ಲೋ 8 ತಕ್ಕೋಟ ಕಸಿಲ್ ನಿ ಅದಕ್ಕೆ ಹಾವಿ ಸಕ ಇಂಟಂಗೆ ಹಪ್ಪ ಮೌಲಿಂಗ ಜೀವಿತ ನಕು ಮಿ ಮಗಳು ನಾಲ್ಕು ನಸಕೆ ನಮಗೆ ಪನಿಯ ಬಿಗ್ ಹ್ಯಾಪಿ ಬರ್ತ್ಡೇ ಅಮ್ಮಲೋ
2: If it happened today, find out today. That's the power of having the news in your hand. Get late-breaking news from reporters across the country, straight to your mobile device. Customize your experience with news from your region and what matters to you. Whether it's big headlines, detailed articles, live events,